0: ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀಜಗನ್ನಾಥ ಮದ್ಗುರು ಶ್ರೀಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಲ್ಯೂಟೇಷನ್ಸ್ ಟು ದ ಕಾಸ್ಮಿಕ್ ಸೆಲ್ಫ್.
1: ಪೋಸ್ಟ್ರಾಫ್ ಕಾಸ್ಮಿಕ್ಸ್ಕೇಮು ಯಾ.
0: ಸಲ್ಯೂಟೇಷನ್ಸ್ ಟು ಶ್ರೀ ಅಲಕ್ಪುರಿಜಿ ಸಿದ್ಧಪೀಠ ಪರಂಪರಾ.
1: ಪೋಸ್ಟ್ರಾಫ್ ಶ್ರೀ ಅಲಕ್ಪುರಿಜಿಯೋ ಸಿದ್ಧಪೀಠ ಪರಂಪರಾ.
0: ಮೈ ನೋತ್ ಪ್ರಣಾಮ್ ಸ್ವ ಬಿಲಾವ್ ಗುರುದೇವ್ ಹಿಸ್ ಹೋಲಿನೆಸ್ ವಿಶ್ವ ಗುರು ಮಹಾಮಂಡಲೇಶ್ವರ ಮಹೇಶ್ವರಾನಂದ್ ಪುರಿಜಿ.
1: ಮುಯ್ ಪೊಕೋರ್ನಿ ಪೋಸ್ಟ್ರಾಫ್ ನಶಿಮು ಗುರುದೇವೋವಿ ಶ್ರೀ ಸ್ವಾಮಿ ಮಹೇಶ್ವರಾನಂದೋವಿ.
0: ಓಂ ನಮೋ ನಾರಾಯಣ್ ಟು ಆಲ್ ದ ಸನ್ಯಾಸಿಸ್ ಪ್ರೆಸೆಂಟ್ ಹಿಯರ್.
1: ಪೋಸ್ಟ್ರಾಫ್ ಶೇಮ್ ಸನ್ಯಾಸಿನುಂ ಕ್ತರಿ ತುಯ್ ಸೌ.
0: ಆ್ಯಂಡ್ ಹರಿ ಓಮ್ ಆ್ಯಂಡ್ ಗುಡ್ ಈವ್ನಿಂಗ್ ಟು

ಮುಳಿ ಶ್ರೀದೀಪ್ ನಾರಾಯಣ ಭಗವಾನ್ ಕೀ ಜಯ. ಶ್ರೀ ದೇವೇಶ್ವರ ಮಹಾದೇವ ಕೀ ಜಯ. ಶಲಕ ಪುರುಷ ಮಹಾದೇವ ಕೀ ಜಯ.